0: संत एकनाथ महाराज की भक्ति रचना अभी आपने सुनी इंद्रजीत पवार के स्वर में। भक्ति संगीत का कार्यक्रम अभी आपने सुना। यह आकाशवाणी पुणे का निर्माण था जिसे आपने सुना रागम 24/7 DTH चैनल पर। सुनते रहिए भारतीय संगीत हर समय हर पल।
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
2: ಭಕ್ತಿ ಸಂಗೀತದ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯರೇ ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಕೇಳೋಣ ಮೊದಲಿಗೆ ಬಸವೇಶ್ವರ ಅವರ ಒಂದು ರಚನೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸ್ವರದಲ್ಲಿ. ಇಹಲೋಕ ಪರಲೋಕ ತಾನಿದ್ದಲ್ಲೇ. ವೆಲ್ಕಮ್ ಟು ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ವಿ ಬ್ರಿಂಗ್ ಯು ಬಸವೇಶ್ವರ composition as the first song of the program, Ihaloka Paraloka Thanidalle, presented by Mallikarjun Mansoor.

ವಿಜಯದಾಸರ ರಚನೆ ಇದೇ ಸಮಯ ಹರಿಯೇ, ಹಾಡಿದ್ದಾರೆ ವಿನಾಯಕ ತೊರ್ವಿ. ಲಿಸನ್ ಟು ವಿಜಯದಾಸಸ್ ಕಾಂಪೋಸಿಷನ್ ಇನ್ ದ ವಾಯ್ಸ್ ಆಫ್ ವಿನಾಯಕ ತೊರ್ವಿ. ಇದೇ ಸಮಯ ಹರಿಯೇ.

ಪುರಂದರದಾಸರ ರಚನೆ ದೇವಕಿ ಕಂದ ಮುಕುಂದ ಗಣಪತಿ ಭಟ್ ದನಿ ನೀಡಿದ್ದಾರೆ. ಲಿಸನ್ ಟು ಪುರಂದರದಾಸ ಕಾಂಪೋಸಿಷನ್ ದೇವಕಿ ಕಂದ ಮುಕುಂದ ಇನ್ ದ ವಾಯ್ಸ್ ಆಫ್ ಗಣಪತಿ ಭಟ್.

ರೂಪಾ ದೀಪಾ ಸಹೋದರಿಯರ ದನಿಯಲ್ಲಿ ಕಮಲೇಶ ವಿಠಲರ ಈ ರಚನೆ ಕೇಳೋಣ. ಕರೆದರೆ ಬರಬಾರದೇ ಗುರುವೇ. ಲಿಸನ್ ಟು ರೂಪಾ ಅಂಡ್ ದೀಪಾ ಪ್ರೆಸೆಂಟಿಂಗ್ ಕಮಲೇಶ ವಿಠಲಾಸ್ ಕಾಂಪೋಸಿಷನ್ ಕರೆದರೆ ಬರಬಾರದೇ ಗುರುವೇ.

ಶ್ರೀಲತಾ ದನಿಯಲ್ಲಿ ಕೇಳಿ ಪುರಂದರದಾಸರ ರಚನೆ ಯಾವ ಕುಲವಾದರೇನು. ಲಿಸನ್ ಟು ಶ್ರೀಲತಾ ಪ್ರೆಸೆಂಟಿಂಗ್ ಪುರಂದರದಾಸಾಸ್ ಕಾಂಪೋಸಿಷನ್ ಯಾವ ಕುಲವಾದರೇನು.

ಬೆಟ್ಟದ ಮೇಲೊಂದು ಮನೆಯ ಮಾಡಿ ಇದು ಅಕ್ಕ ಮಹಾದೇವಿಯವರ ರಚನೆ ಹಾಡಿದ್ದಾರೆ ಎಚ್ ಆರ್ ಸೀತಾರಾಮಶಾಸ್ತ್ರಿ ಲಿಸನ್ ಟು ಎಚ್ ಆರ್ ಸೀತಾರಾಮಶಾಸ್ತ್ರಿ ಹೂ ಹ್ಯಾಸ್ ಪ್ರೆಸೆಂಟೆಡ್ ಅಕ್ಕ ಮಹಾದೇವಿಸ್ ಕಾಂಪೋಸಿಷನ್ ಬೆಟ್ಟದ ಮೇಲೊಂದು ಮನೆಯ ಮಾಡಿ.

ಮುದ್ದು ವಿಠಲರ ರಚನೆ ಇಲ್ಲಿದೆ, ವೃಂದಗಾನದಲ್ಲಿ ಕೇಳಿ. ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ. ಲಿಸನ್ ಟು ಮುದ್ದು ವಿಠಲಾಸ್ ಕಾಂಪೋಸಿಷನ್ ಇನ್ ಕೋರಸ್. ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ.

ಕನಕದಾಸರ ರಚನೆ, ಶಿವಾನಂದ್ ಪಾಟೀಲ್ ಅವರ ಸ್ವರದಲ್ಲಿ ಕೇಳೋಣ. ಹೂವ ತರುವರ ಮನೆಗೆ, ಲಿಸನ್ ಟು ಶಿವಾನಂದ್ ಪಾಟೀಲ್ ಪ್ರೆಸೆಂಟಿಂಗ್ ಕನಕದಾಸಾಸ್ ಕಾಂಪೋಸಿಷನ್ ಹೂವ ತರುವರ ಮನೆಗೆ.

ಕಾರ್ಯಕ್ರಮದ ಕಡೆಗೆ ಕೇಳೋಣ. ವೇಣುಗೋಪಾಲದಾಸರ ರಚನೆ ಪಾರ್ವತಿ ಪಾಲಿಸೆನ್ನ ಮಾನಿನಿ ರನ್ನೆ, ಹಾಡಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ್. ಟುವರ್ಡ್ಸ್ ಎಂಡ್ ಆಫ್ ದ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ವೇಣುಗೋಪಾಲ್ ದಾಸಾಸ್ ಕಾಂಪೋಸಿಷನ್ ಪಾರ್ವತಿ ಪಾಲಿಸೆನ್ನ ಮಾನಿನಿ ರನ್ನೆ ಇನ್ ದ ವಾಯ್ಸ್ ಆಫ್ ಡಾಕ್ಟರ್ ವಿದ್ಯಾಭೂಷಣ್.

ಪ್ರಿಯ ಕೇಳುಗರೆ, ಇಂದಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ನೀವಿದುವರೆಗೂ ಕೇಳಿದ್ದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಅರ್ಪಣೆ. ಡಿಯರ್ ಲಿಸ್ನರ್ಸ್, ದ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಇಸ್ ಎ

0: contribution of Akashwani Bengaluru Anytime Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಅರ್ಚನಾ ಏಕುಲಕರ್ಣಿ, ಭಾಗವಹಿಸುವ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅಂಜನಾ. ನಾವು ಇವತ್ತು ಮೊದಲನೇ ಚರಣವನ್ನು ಕಲಿಯೋಣ. ಅದಕ್ಕಿಂತ ಮೊದಲು ನಾನು ಏನು ಬರೆಸಿದ್ದೆ ಅದನ್ನು ಅಂತ ಸ್ವಲ್ಪ ಹೇಳಬೇಕು. ನನಗೆ ಸಾಹಿತ್ಯ ಓದಿ ಪಲ್ಲವಿ ಏನು ಬರ್ಕೊಂಡಿದ್ದು ಅಂತ ಸ್ವಲ್ಪ ಹೇಳಬೇಕು.
2: ಸರಿ ಮ್ಯಾಮ್.
3: ಹಾಂ, ಓದಿ ತೋರಿಸ್ಬಿಡಿ
2: ಪಲ್ಲವಿ.
3: ಹಾಂ.
2: ಕಾಯೆ ನಿನ್ನ ಪದ.
3: ಹಾಂ. ತೋಯಜರಗು. ಇಲ್ಲ ಇಲ್ಲ, ತೋಯಜ ಕೆರಗುವೆ. ಹಾಂ, ತೋಯಜ ಕೆರಗುವೆ. ತೋಯಜ, ತೋಯಜ ಅಂದರೆ ಕಮಲ ಅಂತ ಹೇಳಿದೆ ಅಲ್ಲ ನಾನು, ಕಮಲ ಪಾದ ಕಮಲಕ್ಕೆ ಎರಕ್ತೀನಿ ಅಂತ ಹೇಳಿದ್ದಾರೆ ಲಕ್ಷ್ಮೀ ದೇವಿಗೆ.
2: ಕಾಯೆ ನಿನ್ನ ಪದ ತೋಯಜ ಕೆರಗುವೆ.
3: ಹಾಂ, ಮುಂದೆ
2: ಮಾಯ ದೇವಿ ಹರಿ.
3: ಹಾಂ.
2: ಕಾಯ ನಿವಾಸೆ.
3: ಹಾಂ, ಕಾಯ ನಿವಾಸೆ ಕರೆಕ್ಟ್. ಇದು ಪಲ್ಲವಿ. ಇದು ಈಗ ಮೊದಲನೇ ಚರಣನ ಹೇಳ್ತೀನಿ, ನೀವು ಬರ್ತ್ಕೊಳ್ಳಿ. ಓಕೆ. ಬುದ್ಧಿಯ
2: ಬುದ್ಧಿಯ
3: ಪ್ರೇರಿಸೆ
2: ಪ್ರೇರಿಸೆ.
3: ಹಾಂ, ಬುದ್ಧಿಯ ಪ್ರೇರಿಸೆ
2: ಬುದ್ಧಿಯ ಪ್ರೇರಿಸೆ
3: ಪ್ರದ್ಯುಮ್ನನ
2: ಪ್ರದ್ಯುಮ್ನನ
3: ಸತಿ
2: ಸತಿ
3: ಸತಿ
2: ಬುದ್ಧಿಯ ಪ್ರೇರಿಸೆ
3: ಪ್ರದ್ಯುಮ್ನನ ಸತಿ ಕದ್ದಮ ಜಾಲಯೇ
2: ಕದ್ದಮ
3: ಭದ್ರ
2: ಭದ್ರ
3: ಶರೀರೆ
2: ಶರೀರೆ.
3: ಇದು ಮೊದಲನೇ ಚರಣ. ಹೇಳ.
2: ಬುದ್ಧಿಯ ಪ್ರೇರಿಸೆ ಪ್ರದ್ಯುಮ್ನನ ಸತಿ ಕದ್ದಮ ಜಾಲಯೆ ಭದ್ರ ಶರೀರೆ.
3: ಇದು ಕರೆಕ್ಟು. ಇದು ಇದ್ರ ತಾಳ ಹೇಳಿಲ್ಲ ಬಹುಶಃ ನಾನು. ಭಜನ್ ಟೇಕಾದಲ್ಲಿದೆ ಇದು, 8 ಮಾತ್ರದಲ್ಲಿ ಬರುತ್ತೆ. ಇವೆಲ್ಲ ತೀನ್ ತಾಳದ್ದೆಲ್ಲ ಅಂಗ ಅಂತ ಹೇಳ್ಬೋದು. ಈ ತಾಳಗಳಿಗೆಲ್ಲ 8 ಮಾತ್ರ ಇದೆ, 4 ಮಾತ್ರದ್ದು ಯೂಸ್ ಮಾಡ್ಬೋದು, 8 ಮಾತ್ರ, 16 ಮಾತ್ರ, 20 ಯಾವುದಾದ್ರೂ ಈ ಇದಕ್ಕೆ ನುಡ್ಸ್ಕೋಬಹುದು. ಹೆಚ್ಚಾಗಿ ಭಜನ್ ಭಕ್ತಿ ಇದಕ್ಕೆಲ್ಲ ಸ್ವಲ್ಪ ಭಜನ್ ಟೇಕ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಓಕೆ. ಇದರಲ್ಲಿ ಪ್ರದ್ಯುಮ್ನನ ಸತಿ ಅಂತ ಕೂಡ ಹೇಳಿದ್ದಾರೆ. ಬುದ್ಧಿಗೆ ವಿಷ್ಣುವಿನ ಸಾಕಷ್ಟು ಹೆಸರುಗಳಿವೆ, ಅದರೊಳಗೆ ಪರ್ಟಿಕ್ಯುಲರ್ ಆಗಿ ಪ್ರದ್ಯುಮ್ನ ಅನ್ನುವಂಥ ಒಂದು ಹೆಸರು ಯೂಸ್ ಮಾಡಿದ್ದಾರೆ ಇಲ್ಲಿ. ಯಾಕಂದ್ರೆ ನಮ್ಮ ಬುದ್ಧಿ ಪ್ರೇರಕನು ಅಂದರೆ ಪ್ರದ್ಯುಮ್ನ ಅಂತ ಒಂದು ಇದೆ, ಒಂದು ಅದನ್ನೇ ಇವರು ಸರಿಯಾಗಿ ಬುದ್ಧಿ ಅಂತ ಎಲ್ಲಿ ಬರುತ್ತೆ ಅಲ್ಲಿ ಪ್ರದ್ಯುಮ್ನ ಅಂತ ಯೂಸ್ ಮಾಡಿದ್ದಾರೆ. ದಾಸರು ಸಾಕಷ್ಟು ಜ್ಞಾನಿಗಳು ಅಂತ ಹೇಳಬಹುದು. ಯಾಕಂದರೆ ಸಾಕಷ್ಟು ಹೆಸರುಗಳು, ಇದೇ ಹೆಸರನ್ನ ಯಾಕೆ ಅವರು ಇಲ್ಲಿ ಯೂಸ್ ಮಾಡಿದ್ರು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಅದಕ್ಕೆ ಇದನ್ನ ಅದಕ್ಕೆ ಎರಡಕ್ಕೂ ಹೋಲಿಕೆ ಇದೆ ಅಂತ ನಾನು ನಿಮಗೆ ಹೇಳಿದೆ. ಓಕೆ, ಈಗ ಹೇಳ್ತೀನಿ ಯಾವ ರೀತಿ ಹಾಡಬೇಕು ಅಂತ.

0: ಸಾರಿ ಮೊದಲನೇ ಒಂದು ಉಚ್ಚಾರಣವನ್ನು ರಿಪೀಟ್ ಮಾಡೋಣ.
1: ಸರಿ.
0: ಬುದ್ಧಿಯ ಪ್ರೇರಿ

ಪಲ್ಲವಿ ಮತ್ತು ಈ ಥರ ಚರಣ ಇದೆ, ಎಲ್ಲ ಚರಣಗಳು ಇದೇ ರೀತಿ ಬರ್ತವೆ. ಇದರಲ್ಲಿ ನೀವು ನಾವು ಇಲ್ಲಿ ಮೇಲಿನ ಮಧ್ಯಮದವರೆಗೂ ಹೋಗಿದ್ದೀವಲ್ವ, ನಾವು ಅಲ್ಲಿ ನಿಲ್ಬೋದು ಸ್ವಲ್ಪ ಹೊತ್ತು, ಬೇಕಾದ್ರೆ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಕದ್ದ ಮಜಾಲಯ ಭದ್ರ ಶರೀರ ಅಂತಿದೆ ಅಲ್ಲ, ಅಲ್ಲಿ ನಮಗೆ ಏನು ಬೇಕಾದ್ರೂ ಚೇಂಜಸ್ ಮಾಡಿಕೊಂಡು ಅಲ್ಲಿ ಗಮಕ ಮಾಡಿಕೊಂಡು ಅಲ್ಲಿ ಮಾಡ್ಬೋದು. ಒಂದು ಸರಿ ನಿಮಗೆ ಅದು ಫ್ರೇಮ್ ಗೊತ್ತಾದರೆ ನೀವು ಏನಾದರೂ ನೀವು ಮಾಡ್ಕೋಬೋದು, ನಿಮಗೆ ಎಷ್ಟು ನಮ್ಮದು ಲಿಮಿಟೇಷನ್ ಎಷ್ಟಿದೆ ನೋಡಿಕೊಂಡು ಮಾಡ್ಕೋಬೋದು. ಎಲ್ಲ ಸಾಂಗ್ಗಳು ಅಷ್ಟೇ ಇರುತ್ತೆ, ಆದರೆ ಬೇಸಿಕ್ ಅದನ್ನ ಕಲ್ತ್ಕೊಂಡು ಬಿಡಬೇಕು. ಕಲ್ತ್ಕೊಂಡು ಆ ರಾಗ ನಿಮಗೆ ಗೊತ್ತಿದ್ರೆ ತುಂಬ ಚೆನ್ನಾಗಿ ಎಲ್ಲಾದರೂ ವಿಹಾರ ಮಾಡ್ಬೋದು. ಇಲ್ಲಿ ಬುದ್ಧಿಯ ಪ್ರೇರಿಸಿ, ಬುದ್ಧಿಯ ಪ್ರೇರಿಸಿ ಇಷ್ಟೇ ಹೇಳಿದಿನಲ್ವಾ ನಾನು ಮೊದಲು, ಮಗಗದಮನಿದಂತ ಇಷ್ಟೇ ಬುದ್ಧಿಯ ಪ್ರೇರಿಸಿ ಅಂತ ಮಾಡ್ಕೋಬಹುದು.

ಸಾಕಷ್ಟು ವೆರೈಟೀಸ್ ಯಾವ ರೀತಿ ಮಾಡಬಹುದು ಅಂತ, ಏನೇನು ಸಾಧ್ಯ ಮಾಡಬಹುದು ಅಂತ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ನಿನಗೆ ಎಷ್ಟು ಸಾಧ್ಯ ಆಗುತ್ತೋ

0: ಅಷ್ಟನ್ನು ಅಳವಡಿಸ್ಕೋಬಹುದು. ಮತ್ತು ನಾನು ಒಂದು ಬೇಸಿಕ್ ಅದು ಏನಿದೆ ಅದನ್ನು ಹೇಳಿದ್ದೀನಿ, ಅದನ್ನು ಚೇಂಜಸ್ ಮಾಡ್ಕೊಂಡು ಹಾಡಬಹುದು.
1: ಓಕೆ,
0: ಇವತ್ತಿನ ಒಂದು ತರಗತಿ ಇಷ್ಟು ಸಾಕು. ಓಕೆ, ಮುಂದಿನ ತರಗತಿಯಲ್ಲಿ ಹೌದು ತುಂಬ ಚೆನ್ನಾಗಿದೆ. ಮುಂದಿನ ಒಂದು ಚರಣಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ.
1: ನಮಸ್ಕಾರ.
0: ನಮಸ್ಕಾರಮ್ಮ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಅರ್ಚನಾ ಏಕುಲಕರ್ಣಿ, ಭಾಗವಹಿಸಿದ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
1: ಲಿಸನ್ ಟು ಹಿಂದೂಸ್ತಾನಿ ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ರಾಗ್ ನಟ್ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಾರು ಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಾರು ಬಿಹಾಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ.
2: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ

ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದು ರಾಜಶ್ರೀ ಜೋಸಿಯರ್ ಅವರಿಂದ ಗಾಯನವನ್ನು ಕೇಳಲಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ನೀಡಿದ್ದಾರೆ ವಿದ್ವಾನ್ ಮೈಸೂರು ಆರ್ ದಯಾಕರ್ ಹಾಗೂ ಮೃದಂಗ ಸಹಕಾರ ಎಂ ಗುರುರಾಜ್. ಮೊದಲು ಕೇಳೋಣ ಕಂಜದಳಾಯ ತಾಕ್ಷಿ, ಕಮಲಾ ಮನೋಹರಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ. ವೆಲ್ಕಮ್ ಟು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ದಿಸ್ ಪ್ರೋಗ್ರಾಮ್ ಟುಡೇ ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ರಾಜಶ್ರೀ ಜೋಸಿಯರ್. ಶಿ ಈಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆ್ಯಂಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಕಂಜದಳಾಯ ತಾಕ್ಷಿ. This is a composition of Muthuswami Dikshitar set to Kamala Manohari Raga and Adi Thala.

ಕಾರ್ಯಕ್ರಮವನ್ನು ಮುಂದುವರೆಸೋಣ. ಈಗ ಕೇಳಿ ಗೀತಾವಾದ್ಯ ನಾಟಕ ಪ್ರಿಯರಾಗ ಆದಿತಾಳದಲ್ಲಿ. ಇದು ತಂಜಾವೂರು ಶಂಕರ ಅಯ್ಯರ್ ಅವರ ರಚನೆ. ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ರಾಜ್ಯಶ್ರೀ ಜೋಶಿಯರ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್, ಲೆಟ್ ಅಸ್ ಲಿಸನ್ ಟು ಗೀತಾವಾದ್ಯ. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ತಂಜಾವೂರು ಶಂಕರ ಅಯ್ಯರ್, ಸೆಟ್ ಟು ನಾಟಕ ಪ್ರಿಯರಾಗ ಆಂಡ್ ಆದಿತಾಳ.

0: ಸಂಗೀತ ಪ್ರಿಯರೇ, ಇದುವರೆಗೂ ರಾಜ್ಯಶ್ರೀ ಜೋಸಿಯರ್ ಅವರಿಂದ ಗಾಯನ ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ನೀಡಿದವರು ಎಂ ಗುರುರಾಜ್.
1: ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳುವಿರಿ. ಕೇಳಿ ರಾಗ ವಿಟಪಿ, ಖಂಡಚಾಪು ತಾಳದಲ್ಲಿದೆ.
0: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ರಾಜ್ಯಶ್ರೀ ಜೋಸಿಯರ್. ಶಿ ವಾಸ್ ಅಕಂಪನೀಡ್ ಆನ್ ದ ವಯೋಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಅಂಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್.
1: ಡಿಯರ್ ಲಿಸ್ನರ್ಸ್, ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ ಟುಡೇಸ್ ಪ್ರೋಗ್ರಾಂ ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ದಿಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನ ಕೇಳುವಿರಿ. ರಾಗ್ ಮಾಲ್ ಕೌನ್ಸ್, ಖಯಾಲ್ ವಿಲಂಬಿತ್ ಜಪ್ತಾಲ್ ಹಾಗೂ ಧೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ಬಸವರಾಜ್ ರಾಜ್ಗುರು, ರಾಗ್ ಮಾಲ್ ಕೌನ್ಸ್, ವಿಲಂಬಿತ್ ಜಪ್ತಾಳ್ ಅಂಡ್ ಧೃತ್ ತೀನ್ ತಾಲ್.

ಮಹಾರಾಜ್ ರಾಜ್ಗುರು. ಹೀ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್. ಕಂಟಿನ್ಯೂ ದ ಕಾನ್ಸರ್ಟ್. ನೌ ಲಿಸನ್ ಟು ರಾ ಕೋಮಲ್ ರಿಷಬ್ ಅಸಾವರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನವನ್ನು ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಕೋಮಲ್ ರಿಷಬ್ ಅಸಾವರಿ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಬಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಚಂದ್ರಶೇಖರ್ ಪುರಾಣಿಕ್ ಮಠ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸರ್ಟಲ್ ಬೈ ಪಂಡಿತ್ ಬಸವರಾಜ್ ರಾಜ್ಗುರು. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಚಂದ್ರಶೇಖರ್ ಪುರಾಣಿಕ್ ಮಠ್.
2: ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿದುಷಿ ರಾಜಲಕ್ಷ್ಮಿ ತಿರುನಾರಾಯಣನ್ ಅವರ ವೀಣಾವಾದನ ಆಲಿಸೋಣ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸುತ್ತಾರೆ ವಿದ್ವಾನ್ ಸಿ ಜಲವರಾಜು, ಖಂಜಿರ ಕೆ ಷಡಗೋಪಾಲ್. ಕಾರ್ಯಕ್ರಮದ ಆರಂಭದಲ್ಲಿ ಅಣ್ಣಮಾಚಾರ್ಯರ ರಚನೆ ಬೌಳಿರಾಗ ಆದಿತಾಳದಲ್ಲಿದೆ ಶ್ರೀಮನ್ನಾರಾಯಣ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ವಿದುಷಿ ರಾಜಲಕ್ಷ್ಮಿ ತಿರುನಾರಾಯಣನ್. ಶೀಸ್ ಅಕಂಪನೀಡ್ ಆನ್ ದ ಮೃದಂಗ ಬೈ ವಿದ್ವಾನ್ ಸಿ ಚಲುವರಾಜು, ಆನ್ ದ ಖಂಜಿರ ಕೆ ಷಡಗೋಪಾಲ್. ಟು ಬಿಗಿನ್ ವಿತ್ ಶ್ರೀಮನ್ನಾರಾಯಣ, ರಿಟನ್ ಬೈ ಅಣ್ಣಮಾಚಾರ್ಯ, ಸೆಟ್ ಟು ಬೌಳಿರಾಗ ಆದಿತಾಳ.

ಸೊಗಸುಗ ಮೃದಂಗ ತಾಳಮು ತ್ಯಾಗರಾಜರ ಕೃತಿ ಶ್ರೀರಂಜನಿ ರಾಗ ರೂಪಕ ತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಶ್ರೀರಂಜನಿ ರಾಗ ರೂಪಕ ತಾಳ ಸೊಗಸುಗ ಮೃದಂಗ ತಾಳಮು.

ವಿದುಷಿ ರಾಜಲಕ್ಷ್ಮಿ ತಿರುನಾರಾಯಣನ್ ಅವರ ವೀಣಾವಾದನ ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಸಿ ಚಲುವರಾಜು, ಖಂಜಿರ ಕೆ ಷಡಗೋಪಾಲ್. ಈಗ ತ್ಯಾಗರಾಜರ ರಚನೆ ವಾಚಸ್ಪತಿ ರಾಗ ಆದಿತಾಳದಲ್ಲಿದೆ, ಕಂಠಜೋಡುಮೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರೆಸೈಟಲ್ ಬೈ ವಿದುಷಿ ರಾಜಲಕ್ಷ್ಮಿ ತಿರುನಾರಾಯಣನ್. ಶೀಸ ಕಂಪನಿಡ್ ಆನ್ ದ ಮೃದಂಗಂ ಬೈ ವಿದ್ವಾನ್ ಸಿ ಚಲುವರಾಜು ಆನ್ ದ ಖಂಜಿರ ಕೆ ಷಡಗೋಪಾಲ್. ನೌ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ವಾಚಸ್ಪತಿ ರಾಗ ಆದಿತಾಳ, ಕಂಠಜೋಡುಮೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿದುಷಿ ರಾಜಲಕ್ಷ್ಮಿ ತಿರುನಾರಾಯಣನ್ ಅವರ ವೀಣಾವಾದನ ಆಲಿಸಿದ್ರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ವಿದ್ವಾನ್ ಸಿ ಚೆಲುವರಾಜು, ಖಂಜಿರ ಕೆ ಷಡಗೋಪಾಲ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ವಿದುಷಿ ರಾಜಲಕ್ಷ್ಮಿ ತಿರುನಾರಾಯಣನ್. ಶಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ವಿದ್ವಾನ್ ಸಿ ಚೆಲುವರಾಜು, ಆನ್ ದ ಖಂಜಿರ ಕೆ ಷಡಗೋಪಾಲ್. This program is a contribution of Akashvani Bengaluru, anytime Indian music.

ಬೆಂಗ ಬೆನ್ನ ಘನ್ನ ಧಾಗತೆ ಕಟ್ಟ ಧಾಗತೆ ಕೃದಾದಟ್ಟ ಘನ್ನ ಧಾಳ ಘನ್ನ ಧನ್ನ ಧಾತು ಗೆ ತಕ್ಕ ಬೆನ್ನ ಬೆನ್ನ ಘನ್ನ ತಿ ತಾಗತೆ ಧಾಗತೆ ತಕ್ಕ ಧಾತಟ್ಟ ಘನ್ನ ಧಾಳ ಘನ್ನ ಧನ್ನ ತತ್ ಗೆ ತಕ್ಕ ದಿನ ದಿನ ಗೆ ದಿನ ದಿನ ಗೆ ಧಾಗತೆ ರೆ ಧಾಗತೆ ತಕ್ಕ ಧಾತಟ್ಟ ಘನ್ನ ಧಾಳ ಘನ್ನ ಧನ್ನ ತತ್ ಗೆ ತಕ್ಕ ದಿನ ದಿನ ಗೆ ತಿನ್ನ ತಿನ್ನ ಘನ್ನ ಧಾಗತೆ ರೆ ಧಾಗತೆ ತಕ್ಕ ಧಾತಟ್ಟ ಘನ್ನ ಧಾಳ ಘನ್ನ ಧಾತು ಗೆ